ಅಸಹಾಯತಲು ದಡದಡಲಾಡಿ ಹೃದಯ ಮೃದಂಗಧ್ವಾನಂ. ನಾಡುಲ ನಡಕಲ ತಡಬಡಿ ಸಾಗೆ ಆರ್ತುಲ ಆರನಿ ಶೋಕಂ. ಎಡಾರಿ ಬ್ರತುಕುನ ನಿತ್ಯಂ ಸಸ್ತೂ ಸಾಗೆ ಬಾಧಲ ಬಿಡಾರು. ದಿಕ್ಕು ಮೊಕ್ಕು ತೆಲಿಯನಿ ದೀನುಲ ವ್ಯಧಾರ್ಥ ಜೀವನ ಸ್ವರಾಲು.